ದುರ್ಗಮ್ಮೆ ಎಲ್ಲ ತಲ್ಲಪ್ಪಟ್ಟ ಆಧ ಲಲಿತಾ ಚಂದ ಸಲಿತಿಯೋ ಬೋರ ರಂಗ ಭೋಗಸರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ